ಸನ್ನ ಸಂಪನಲ ಕುಸುಮ ಹಚ್ಚಿನಲ ಮನ ಕಬ್ಬುಮಲ ಮುನೈಶ ಸಾಕೋಣ ಮನೆ ಚೆನ್ನೈಲೇ ಸಿಕ್ಕ